ಆಕಾಶವಾಣಿ ಇಂಫಾಲ್ ನಿಂಗ್ಥೌ ಖೊಂಗ್ಜಮ್ ಸುನಿನ ಪಾವು ಪಾಜರಿ ಅಹನ್ಬದ ಮರುಯಿಬ ಪಾವು ಸೆಕ್ಯೂರಿಟಿ ಫೋರ್ಸ್ದ ತೊಂಗಾನ್ ತೊಂಗಾನ್ಮ ಮಫಮ್ಸಿಂಗ್ದಗಿ ಆಯ್ನ ತಿಂಕರ್ಬ ಲುಪ್ ಮರಿಗಿ ಮಿಯೋಯ್ ಮರಿ ಅಮಸುಂಗ್ ಯಾಮ್ಲಬ ಕುಚು ಕುಲಾಯ್ಸಿಂಗ್ ಫಾಗತ್ಲೆ ನೀಟ್ ಯುಜಿ ಪರೀಕ್ಷಾಗಿ ಕ್ವೆಶನ್ ಲೀಕ್ ಒಯ್ರಪಗ ಮರಿ ಲೈನನ ಲೈಭಾಗಸಿಗಿ ತೊಂಗಾನ್ ತೊಂಗಾನ್ಮ ರಾಜ್ಯಸಿಂಗ್ದಗಿ ಚಿಂಗ್ನಬ ಮಿಯೋಯ್ ತರಾಮಂಗಾ ಫಾರೆ ಅಮಸುಂಗ್ ತಮಿಳುನಾಡುಗಿ ಟಿವಿ ಕೆ ಸರ್ಕಾರ್ ಗಸಿ ರಾಜ್ಯ ವಿಧಾನಸಭಾದ ಥಾಜಬಗಿ ವೋಟ್ ಲೌನರಗನಿ ಸೆಕ್ಯೂರಿಟಿ ಫೋರ್ಸ್ನ ತೊಂಗಾನ್ ತೊಂಗಾನ್ಮ ಮಫಮ್ಸಿಂಗ್ದಗಿ ಆಯ್ನ ತಿಂಕರಬ ಲುಪ್ ಮರಿಗಿ ಮಿಯೋಯ್ ಮರಿ ಅಮಸುಂಗ್ ಯಾಮ್ಲಬ ಖುಸು ಕುಲಾಯ್ಸಿಂಗ್ ಫಾಗತ್ಲೆ ಮಣಿಪುರ್ ಪೊಲೀಸ್ಗೆ ಪಾವ್ನ ಹಾಯ್ ಇಂಫಾಲ್ ಈ ಜಿಲ್ಲಾಗಿ ಚೆಕೋನ್ದಗಿ ಎನ್ಆರ್ ಎಫ್ಎಂಗಿ ಕದರ್ ಅಮ್ಮ ಫಾರೆ ಜಿಲ್ಲಾ ಅಸಿಮಕ್ತದಗಿ ನೋಂಗದಾ ಮಖಾ ಲೈಕಾಯ್ದಗಿ ಕೆವೈಕೆಎಲ್ಗಿ ಮಿಯೋಯ್ ಅಮಸು ಫಾರೆ ಹಾಯ್ರಿ ಇಂಫಾಲ್ ವೆಸ್ಟ್ ಜಿಲ್ಲಾಗಿ ಲಾಂಗೋಲ್ ಲೈಮನಾಯ್ದಗಿ ಕೆಸಿಪಿ ಪಿಡಬ್ಲ್ಯೂಜಿಗಿ ಮಿಯೋಯ್ ಅಮ್ಮ ಫಾರೆ ಮಿಯೋಯ್ ಅಸಿದಗಿ ತೊಂಗಾನ್ ತೊಂಗಾನ್ಬ ಪೊಲಂ ಖರಸು ಫಂಗ್ಲೆ ಹಾಯ್ರಿ ಜಿಲ್ಲಾ ಅಸಿದಗಿ ಕಾಂಚಿಪುರ್ ಸೂಪರ್ ಮಾರ್ಕೆಟ್ದಗಿ ಪ್ರಿಪಾಕಿ ಹಕ್ಸಿನ್ಬ ಕಾದರ್ ಅಮಸು ಪೊಲೀಸ್ನ ಫಾರೆ ಹಾಯ್ರಿ ಫಾರಬ ಮಿಯೋಯ್ ಅಸಿದಗಿ ಲುಬಸಿಗಿ ಡಿಮಾಂಡ್ ಲೆಟರ್ ತರಾಮಥೊಯ್ಚು ಫಂಗ್ಲೆ